ಆಗಿಲ್ಲ. ಯಾರ ಮಾಲನಿಯೋ ಕಸಿಯಾರಿರೋ ಯಾಗಿ ಸುಂಚರಿಯಾಗಿಲ್ಲ. ಯಾರ ಯಾ ಜರ್ಸಿಯಾರೇ ಬಿಸುಕು ಜಯ.